ಕಲ್ಲಾಡಮಾಕ ಚಂದ ಕೊಸೆ ಗಿಲ್ಲಮಾಕ ಬಂತೆ ನಾವು ಬಂತೆ ಬಂತೆ ನಾವು ಬಂತೆ ಕೊಪ್ಪಟಕ್ಕೆ ಕಮಲಾಂಗಿ ಕೋರುಕುಂದ ಸುಂದರಂಗೆ.